ರಭರಣಗಾಮಿದಾರ್ಥ ವಿವರಣ ವಿಗುಣ ಚರಣ ಕಾವ್ಯದ ಲಗಾಲಂಗಾರ ಭರಣ ಭೂಮಿ ಜಲ ಅಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವಮ ಮರಿರಿ ಸರಿ ಸರಿ ಗಮ ಪರಿ ಪವಮ ಮರಿರಿ ಸರಿ ಸ ಮಗಮ ಪರಿ ಪಮ ಗಮರಿರಿ ಸನಿ ಸರಿ ಗಮ ಪಗಮ ಪಸಾನಿ ಪಮರಿರಿ ಸರಿ ಸರಿ ಪಸಾನಿ ಪಮನಿ ಪಮರಿರಿ ಸರಿ ಗಮ ಪಸನಿ ಸರಿ ಸರಿ ಪಮರಿ ಸರಿ ಸನಿ ನಿ ಪಪಮ ಮರಿರಿ ಸನಿ ಸರಿ ಸಮಗ ಪಮನಿ ಪಸ